ನಿಸಗಡೆ ಸನಿದ ಪಮಗಡೆ ಸ ನಿಸಗಡೆ ಸನಿದ ಪಮಗಡೆ ಸ ಅವರು ಗಾಯಿಸಿ ಸಗಮ ಪ ಗಮ ಗಡೆ ಸ ಸ ಗಮ ಪ ನಿ ಸ ನಿ ದ ಪ ನಿ ಸ ಗಡೆ ಸ ನಿ ದ ಪ ಮ ಗಡೆ ಸ ಫಾಕ್ಸೆಕೆ ಶುರು ತಾಂಟ ಇರ್ಪೊಡೆ ತಾಂಟ ಲೇಖೋ ಪ ಪ ಮ ಗಡೆ ಸ ಸ ಸ ನಿ ದ ಪ ಪ ಪಾಪ ಮ ಗಡೆ ಸ ಸ ನಿ ದ ಪಾಪ ಸ ನಿ ಸ ಗಡೆ

ಕೌಶಾಂ ಭಾಷ್ಯರಿಕೇ ದೇವಿ ನಾರಾಯಣಿ ನಮಸ್ತು ತೇ ತ್ರಿಶೂಲಚಂದ್ರಾಹೀಧರೆ ಮಹಾವೃಷಭವಾಹಿನಿ ಮಾಹೇಶ್ವರಿ ಸ್ವರೂಪೇಣ.

ಹೇಳಿ ನಮಸ್ತುತೆ ಶಿವದೂತಿ ಸ್ವರೂಪೇಣ ಹತ ದೈತ್ಯ ಮಹಾಬಲೆ ಘೋರ ರೂಪೇ ಮಹಾರಾವೇ ನಾರಾಯಣಿ ನಮಸ್ತುತೆ ದಂಶಾಕರಾಲ ಬದಲೆ ಶಿವ